mo maseda eno so nje mo bisade e enti awia we ye de urade asia e wo se edoso e che ye bisade e osoro nyankopon me da wase wat papa e shiran kan wudi me da wase